ಹತ್ಯಾದಿ ಪಾಪ ಶಮನಿ ಹರಿದಶ್ವಾದಿ ಸೇವಿತ ಹಸ್ತಿ ಕುಂಭೋ ತುಂಗ ಕುಜ ಹಸ್ತಿ ಕೃತ್ಯ ಪ್ರಿಯ

ನಿರ್ಮುಕ್ತ ಹರ್ಷಿಣಿ ಕರಿಸೋದರಿ ಹಾಹಾ ಹೂಹು ಮುಖಸ್ತುತ್ಯ ಹಾನಿ ವೃದ್ಧಿ ವಿವರ್ಜಿತ ಹೈಯಂಗವೀನ ಹೃದಯ ಹರಿಗೋಪಾರುಣಾಂಶುಕ ಲಕಾರಾರ್ಥ ಲತಾ ಪೂಜ್ಯ ಲಯಸ್ತು.

ಲಕ್ಷ್ಮಣಾಗ್ರಜ ಪೂಜಿತ ಲಭ್ಯೇತರ ಲಬ್ಧ ಭಕ್ತಿ ಸುಲಭ ಲಾಂಗಲಾಯುಧ ಲಗ್ನ ಚಾಮರ ಹಸ್ತಶ್ರೀ ಚರಣ ಪರಿವೀಜಿತ ಲಜ್ಜಾಪದ ಸಮಾರಾಧ್ಯ ಲಂಪಟ ಲಕುಲೇಶ್ವರಿ ಲಬ್ಧಮಾನ ಲಬ್ಧರಸ ಲಬ್ಧ ಸಂಪತ್.